ಮನ ಕರೆ ಬೌಚಾರ್ ಕಟಿ ಕಟಿ ಮುಂದಗಿರೆ ಧರ್ತಿ ಮಾ ಉಠಿ ಉಠಿ ರುಂಡ ಕರೆ ಘಮಸಾನ್ ಕೈ ಆಚಿ ಘರೆ ರನ್ ಕ್ಯಾತಾರ ಮಾ ಪಾನಿ.